ಸಂಸ್ಥೆಗಳು ಸಂಸ್ಥೆಗೆ ನಿಕಾಸಿ ಈ ಪ್ರಸ್ತುತ ಮಾನ್ಸೂನ್ ಬಯಲಿಲ್ಲ. ನೇಪಾಳ ಮೌಸಮ್ ವಿಜ್ಞಾನ ವಿಭಾಗ ಮೌಸಮ್ ಪೂರ್ವಾನುಮಾನ ಮಹಾಶಾಖಾ ಕುಮಾರ 28 ಗತಿ ರಾತ್ರಿ ಅರ್ಥಾತ್ ಅಕ್ಟೋಬರ್ 14 ಈ ವರ್ಷದ ಮಾನ್ಸೂನ್ ಗ್ಯಾಸ್ ಮಸೀನ್ ಬಹರ್ಗಿಲಂ ಜನೈಲಬ ಮಹಾಶಾಖಾ ಅನುಸಾರ ಈ ವರ್ಷ ಕುಮಾರ 17 ಗತಿ ಮಾನ್ಸೂನ್ ಬಹರ್ನ ಶುರು ಪಶ್ಚಿಮ ಕರ್ನಾಟಕ ಲುಂಬಿನಿ ಪ್ರದೇಶ ಪಶ್ಚಿಮ ವಿಭಾಗ ತಥಾ ಗಂಡಕಿ ಪ್ರದೇಶ ಪುಸ್ತಕ ಮಾನ್ಸೂನ್ ಬಹರ್ ಅಕ್ಟೋಬರ್ 2 ಅರ್ಥಾತ್ ಕುಮಾರ 16 ಗತಿ ಮಾನ್ಸೂನ್ ಬಹರ್ನ ಸರ್ದಾರ್ ಬಿಟಿ ರಣಸಿಫಿ ಈ ವರ್ಷ 12 ದಿನ ತೀರ್ಥ ಮಾನ್ಸೂನ್ ಬಹರ್ ವಿಭಾಗ ಚಲೈಲ ಮಾನ್ಸೂನ್ ಬಹರ್ ಸಿಫಿ ಸ್ಥಾನೀಯ ವಾಯು ತಥಾ ಪಶ್ಚಿಮ ವಾಯು ಪ್ರಭಾವ ರಹಸ್ಯ ಮೌಸಮ್ ಸಂಬಂಧಿ ಜಾರಿಯ ವಿಭಾಗ ಸರ್ವಸಾಧಾರಣ ತಥಾ ಸರ್ವಕಾರ ವರದಿ ಕಲ್ಲ ವಿಭಾಗ ಮೌಸಮ್ ಸಂಬಂಧಿ ಜಾನ್ಕಾರಿ ಕ್ಲಾಕ್

ಇರೋದು ವಿಚಾರ ಇಲ್ಲಿನ ಒಂದು ಪ್ರತಿಜ್ಞೆ ಪಂಡಿತ್ನಲ್ಲಿನ ವಿಶ್ವಾಸ ಅಂತ ವಿಷಯ ಪ್ರತಿಷ್ಠೆ ಪ್ರತಿಷ್ಠೆ ಪಾಠ ನಿಷೇಧ ನಿಷೇಧ

0: ಔಷಧಿಗಳು, ಟಾಸ್ ಫ್ಯಾಕ್ಟರಿ, ಪ್ರಾಥಮಿಕ ಉಪಚಾರ ಸಾಮಗ್ರಿಗಳು, ರೋಗ ಉತ್ಪಾದಕರು ಪ್ರಾಣಿಗೆ ನೋವಿಸಿನ ಕಾರ್ಯಕ್ರಮ ಸುರಕ್ಷಿತ ಕೋಶ
1: ಬಾಡಿ ಹಣೆಯಲ್ಲಿ ಚೇತವಣಿ ನೀಡಿ ಕೋಶವನ್ನು ಅಪ್ರಾಂತವಾಗಿ ಅಪ್ರಾಂತಿ ಕಟ್ಟಲು ಕೋಶ ಕುರಿ ಚೇತವಣಿ ನಾಯಕನಿ ಇಷ್ಟ